ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಎನ್ ಪ್ರಸನ್ನಕುಮಾರ್. ಸಮರ್ಪಣ ಆಕಾಶವಾಣಿ ಪ್ರಾಂತೀಯ ವಾರ್ತಾ ವಿಭಾಗಂ ವಿಶಾಖಪಟ್ಟಣಂ ಕೇಂದ್ರಂ. ವೆಡಿವಡಿಂದಿ ಆಕಾಶವಾಣಿ ವಿಜಯವಾಡ ಕೇಂದ್ರಂ ನುಂಡಿ.

0: ರಾಮಚಂದ್ರಾಯ ಮಂಗಳಂ ಸಾರ್ವಭೌಮಾಯ ಮಂಗಳಂ ಶ್ರೀ ರಾಮಚಂದ್ರಾಯ ಜೈ ರಾಮಚಂದ್ರ. ಯುದ್ಧಂ ಸಮಾಪ್ತಮು.
1: ಮೀರಿಂತವರಕು ಭೀಮಾಂಜನೇಯ ಯುದ್ಧಂ ಶ್ರೀ ಮಿರಿಯಾಲ ಶ್ರೀನಿವಾಸರಾವ್ ಬೃಂದಂಚೇ ಪಗಟಿ ವೇಷಾಲು ವಿನ್ನಾರು.
2: ఆకాశవాణి విజయవాడ కేంద్రం. ఇప్పుడు చిత్రగీతాలు వింటారు.

ಗಚೋ ಪ ಮಾರುತಿ ದಶಕೌಠೋಡು ಗಚೋ ಪ ಯೂಡಲ ಕಯುದ್ಧೇ ಮಿಳೇ ಕೂಡಂ ಈ ವಸುದಂಶಾಂತಿ ಕಿಂ ಭಂಗಮೇರ್ಪಡಕ ಸರ್ವ